ಏತ ಜಗತಿ. ಯಾಕ್ಸಿರಂಗೆ ಕಿ ಡೊನೆ ಡೊಗೋತರ ಸೋಲ ಕಿ ಬಾಪ್ಲ ಕಥಾ ಫುರಾಸಿ ಅಂಬರ್ಕೋ ಸಿಗ್ರಿ ಕಿ ತಸ ಕಾಲ ತಪ್ಪು ಇರ.